0: ರೂಪೈಶ್ಚ ದ್ರಾವಿಡೈಃ ಮಂತ್ರೈಃ ಕುಂಭ ರೂಪೇಶು ಪೂಜಿತೇ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾಲೀಶು ಮಂಗಳಂ ಶ್ರೀ ವೆಂಕಟೇಶ ವಲ್ಲೀಶ ಗಣೇಶಾದ್ಯೈಃ ನವಗ್ರಹೈಃ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೈಃ ಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನ್ಯೇ ಕೃಷ್ಣ ಮಾರ್ಯೈ ಸುಮಂಗಳಂ ಜಂಭೀರೈಃ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈ ಸುಮಂಗಳಂ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಪದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳಾಶಾಸನೇನ ಶ್ರೀನಿವಾಸೇನ ಭಕ್ತೇನ ಸಂಸ್ಕೃತಾಯೈಷು ಮಂಗಳಂ.
1: தொடர்ந்து தெய்வீக ராகத்தில் கனகதாரா ஸ்தோத்திரம் பாடியவர் பாம்பே சாரதா.